ಚೇತಸ ಮೂಢ ಮನ ಹರ ಬಿಸರತ ತೇರೆ ಗುಣ ಗಳೆಯಾರಹಾವ್ ನಾಹ ಜತಿ ಸತಿ ನಹಿ ಪಡೆಯ ಮೂರ್ಖ ಮುಗ್ಧ.